ye nyina ana wo kasa asemi odru verse 2 na o chire mu se enipa ma bi wo hono mu a wo pese animonyam a wo